ಜಾಗೃತ ಇರ್ತಕ್ಕಂಥದ್ದು ಜಾಗಿದ್ದು ಬೇರೆ ಬೇರೆ ನಗರಗಳಲ್ಲಿ ಕಂಡಾಗಿರ್ತಕ್ಕಂಥದ್ದು ಜಾಗಿದ್ದು ಕೆರೆ ನಗರಗಳಲ್ಲಿ ಕಂಡಾಗಿರ್ತಕ್ಕಂಥದ್ದು ಜಾಗಿದ್ದು ದಾ ತದ ಜಾಗೃತ